ಮಯಂಗ್ ಅಂಬಂ ಸುಬದ ನಿನ ಸಕ್ಪ ಖೇತ್ರಿ ಇರಾಬುನ ಸೇರಿಂಬ ಮತಮಿಸೈ ಸಿ ತಹಂಜಕಿಬಗಲೋಯ್ನನ ತಾಂಕಗಸಿದ ಸಂದೋಕ್ಜಬ ಮತಮಿಸೈ ಲಿಶಿಂಜರಿ ಆಗಸ್ಟ್ ಬಾ ನಿಂಫಾಲ್ ಹೌಜಿಗಯು ಕಿಪುಂಗ್ ತರೆ ತಾರೆ ಸಂದೋಕ್ಸರಿ ಕೊಂಜಲ್ನಾಚೋಂ

0: ಇನ್ನೇ ಐಸು ಹಾಯ್ರಿ ಬನ್ನಿ ಹಾಯ್ದ ಬನ್ನತ್ತೆ.
1: ಏನೋ ಇಬ್ಬಿಯಮ್ಮ ಹಾಯ್ರಿ ಬನ್ನಿ ಹಾಯ್ದು ನದಿ ಕರೀಸು ಕಾನರೋಯ್ ನಂಗ ಥೋಪ ಕರೀನೋ ಯಾನ ಬಾಯ್ನವು
0: ಕರೀನೋ ಐನ ಹಾಯ್ಗೆ ದೊಡಿ ಬಸಿಬೋ
1: ಪಂಖರೆದ ಕೋ ಪುನಿಮಾ ನಂಗ ಪಂಗ್ ಬಸೆ ಮಾದಿ ಮಮಾದು ಮಸಕ್ ಭಾವು ಏನರೋಯ್ ಹಾಯ್ಕರಬನಿ ಜಗತ್ತ ಮಸಾ ಒಯ್ಬನ ಮಮಾಬು ನುಸಿದ ಬಹುನಬರು ಕುದೀದ ಥೀಬದ ಅಯ್ಯೋಯ್ ಮಾ ಹಾಯ್ರಿ ಬನ್ನಿ
0: ಅದು ಬುದಿ ಸುಂಬ ಅದುದ
1: ಇಸೆ ನಂಗೆ ಅದುದ ಅದಾದ ಲೈಥೋಕೋ ಮತಂದು ನತ್ರ ಬನಿ ನೇವ್ಯಮ್ಮ
0: ಇನ್ನೆ ಐಸು ಹೈಫಂ ಖಂಗ್ರಿ ನುಮಿಸುಪ ಥವಕ್ ಸೂರುರಗ ವಾನ ಹಲಕ್ಪದ ಹೌದೋಕ್ಲುರಬಸು ಹರಾವ್ನ ಲಾಕ್ಪ ನುಮಿ ಒಯ್ರಬದಿ ಫೈದು ಸಾವ್ನ ಲಾಕ್ಪ ನುಮಿ ಒಯ್ರಬದಿ ಕರಮ್ನ
1: ನಂಗು ವಾಫಂ ಬಸೆ ಮಂಗೋದ ಅಮುಕ್ತ ಹಾಯ್ದಿರಿಬರ
0: ಅನಿರಗ ಅಹುಂ ಲಕ್ಪುದಿ ಹಾಯ್ರಬನಿ
1: ಆ ಕರಿ ಹಾಯ್ ಮಾದಿಯ
0: ವಾಫಂನು ಹೇಗ್ ಪಲ್ಲುಬಗ ಸೋರ್ ಸಾಂಗ್ನ ಹೋಲಗ ಅತೋಪ ವಾರಿಯ ಮದ್ದು ಹೇಗ್ ತಗೊಂಡ್ಸಿಲ್ಲ
1: ತೋ ಅದು ನದಿ ಮಾನ ಹೇಗ್ ಕೌಥೋಪದಿ ನದ್ರಿಯಬ ಮಥಮೋಯ್ದುದ ನುಸಿಬದಿ ಬೋಲ್ ಹ್ಞೂ ಐನ ಹಾಯ್ಬದಿ ಮಾಗಿ ಸೋರ್ ಖೋಂದುನ ಹಾಯ್ಬ
0: ಇನ್ನೆ ಐಸು ಲಾಯ್ಬ ಯಾಮ್ನ ಥೀನ ಹೌರೆ ಇಮಾ ಮಸ ಖಂಜ ಹೌದಿ ಅಂಗಾಂಗ್ ವೈರಿಂಗೈ ಇಮಾನವಸಿಂಗ್ನ ಮಮಾದ ಕೇಜವ ಉರುರಗ ಬಬಾದ ಇಮಾ ಥಿಬಿಯು ಹಾಯ್ನ ಕಪ್ಪಿ ಬಬಾನ ಕುಂಬಿ ಇಪಾಗಿ ಬೇಮಾ ಅನೌಬನ ಮಾ ಮಥಿರುಬದ

0: ಹಾಡಿದ್ರೆ ಹಿಂಗ ಹೆಗ್ಗೆ ಆಗದ್ರು ಮಪ್ಪು ನಿಂಬ ಮೈಕೈದು ಪೂಬೈ ಅಬ ಸಜ್ಜ ಈ ಪಾಯರಗ ಹೋಯ್ರಗ ಸತ್ತ ಸಂಗಾರಿದೋ ಅಯ್ಯತಿ ಹಿಮಾಯಿ ಪೇಮ ಕಲಿ ಮಹಿಬು ಓಯ್ದಿಗ ಬ ಸೋಚೇನ ಪಾಬದಿ ಮಾಮ ಪಾವ ಮಸಗ ಯಂಗ ನಿಂಗ ಹಂದಿನೆ ಅಪ್ಪನಿನೆ
1: ಇಮ ನೀ ತಾಕ್ರಗ ಇಕೈಸೆ ಇನ್ನ ಲಾನ್ ಬಗಾತ
0: ಇಸ್ ಕರಿ ನೀ ತಾಕ್ರಗ ಇಕೈಸೆ ಗೈನ ಓ ಐದಿ ಇಕೈ ಬ ಖಂಗ್ರೆ ಸಿನಿನೆ ನತಿ ನನ್ನ ಹೈರಿ ಸಿಬು ಐಸೆ ಕನಾನೆ ನ ಖಂಗೆ ಹಾ ನಮಿತ್ತು ದ ಐಸ್ ಬು ಕರಿವನ ಉಗೆ ಬ
1: ಐಬು ಕಯಂ ಕೈಕ್ರವಗೆ ಇಮ
0: ಸಿ ಹುವಾ ಮೇ ಹೈಬು ಕಕ್ಕಪ್ಪ ಕಚ್ಚಿನ ರಗ ಸುಂಬ ಸಕ್ಕಪ್ಪ ಓ ಧೋಲ ಬು ಲೌ ಸಿಂಗ್ ಲೈ ಗ್ರೇಮಿಯ ಮೈ ಕೊ ಮೈ ಕೊ ಪುನಿ ನನ್ನ ಐಸಿಬು ಕರಿ ಒನ ಉನದಿ ಉಯ್ ಹಾ ಹಯೋ ಹಯೋ ಅಂತ ಹಯೋ ಬ ಕುಮ್ಮೋ ನ ಸಿಂದು ಕುಂದ ದಿಯಾರೋ ಕಚ್ಚಿನ ರಗ ತೋ ಪ ಯಾರೋ ಇನೆ ದಿಯೆ ಮಾ ಹಯೋ ಹಯೋ ಹಯೋ ಕನಾ ಒನ ಉಗೆ ಅಂತ ಹಯೋ ಬನ
1: ಇಮ ಐದಿ ಲೈ ಬಕ್ ತಿಬಿ
0: ಸಿ
1: ಇಮ ಸಖಂ ಜಾ ಉದ್ರ ಬಿ ಅಪು ಬಿ ಮಾನಿ ಖಂ ಜಾ ಬನತ ಅತೈಯ ಬಕ್ಕನ್ ಕಿ ಮಲೈ ತ್ರಿ
0: ಮಸ್ಸಿ ಮಕ್ಮನಿ ಹೈ ಐ ಗೀಸಾಸೆ ಚೇತ ಪಾಬಂಗ ಮಿಸಿ ಹೈ ಜೇನೆ ಸೀನ್ ಸಾದನ ಗಾಂಗ ಬಗಾಸೆ ಓಯ್ ಬಿಯಮಾ ನಮಾದ ಮಸ ಖಂಗೌರಬ ಇಮಾಗಿ ಮಿನುಂಸಿ ಥಮೋಯ್ದ ಖಂಗದಿ ಮಸಿ ನಂಗ ಇಮಾಯ್ ಸಾಗಿ ಮರತ ಖಾರಿ ಬ ಸಂಬಂಧೆ ಖಾರ ಮೋಯ್ದ ನಂ ಐ ಮಸ ಖಂಗ್ರ ಮಾನೆ ಲಾ ಲಾ ಲಾ ಲಾ ಲಾ ಲಾವೋ ಮಪಾನ ಥೋರ ಉಲಾವಬ ಐ ಕನಾನೋಯ್ದ ಮಸ ಮುನ್ನ ತಾಕೆ ಲಾವೋ ಲಾ ಲಾ ಲಾ ಲಾ ಇಮುಂದ ಕರ್ಸನ ಬನದಿ ಕಾನರೋಯ್ ಲಾವೋ
1: ಕರಿ ದೊಳಗೆ ನಮ ಲಾವೋ ನುಮಿಸ ಇಂ ಬಸಿದ
0: ಇಬಿಮ ಚುನ್ನ ಚುನ್ನ ಗಾಂಗ ನಿಮಿ ಇಂಬ ಇಂದ ಬ ಮುನ್ನೈ ಹಿದ್ರೋ ಮತಾಂ ಸಾರಿಂಗದ ಪೈ ಹೋಗದ
1: ಅದು ಬು ಕರಿ ದೊಳಗೆ ಹೈದ
0: ಐಸೆ ನೀನ ಲಕ್ಷಬ ಯಾಬನತಿ ಲಾವ ಹೇ ಮೋವ ಪಾವಿನಂ ಬ ಪುಂಗ ಬೋಂ ಪುಂನ ನೋಮ ನೋಮಗಿ ಐ ಖೊದೌ ಸಬ ಅಂಗದ ಬಗಿ ಹೊನರಿ ಬದೋ ಹೆತ್ತ ಹಯೋ ನಚಿ ಲಾ ಲಾ ಲಾ ಲಾ ಹೊರ ಉಲಾನೆ ನೋಲ ಗಚಂ ಬಸಪದಿ ಯಾರ ಲಾ ಲಾ ಲಾ ಲಾ ಲಾ
1: ಪುನಿಮಾ
0: ಓ
1: ಪುನಿಮಾ ಕದೌರೆ
0: ಸಿಬಿ
1: ಇಲಾನ ಸುಕ್ಯಂ ಸೌ ಸುಬೋ ಐ ದಿ ನಂ ಮಾ ಮತಾರನಿ ಹೈಜನ ಪಾಖಲಬನಿ ಹಂದಕ್ಸೆ ತೋಯ್ನ ತೋಯ್ನ ಖನೈ ಹೈಜನ ನುಂ ಮಾ ಮನ ಯಾಮ್ ಸೌರಬನಿ ಗೋ
0: ಅಂಗಾಂಗ್ರ ನನ್ನ ನಸಾನುಶಿದಿದ್ದು ಅದುನ್ನ ಐಸು ಇಸಾನುಶಿಯೇ ಖಂಗಬ್ರೌ ಇಸಾನು ತಾನ ಐಬು ಕೌದಿಪ್ಸೆ ನನ್ನ ನೋಮತ ನಸಿಂದುನ ಇಮಾ ಕೌ ಹೈದ ವಾಯಂತ ಹೈದಬ ನನ್ನ ಹೈಬನ ಯಾದನ ನಂಗಿ ಖುದೋಮಿದ ಥಂಗತನ ಪೂರಿಬ ಇಸಾನೆ
1: ಇಮಾ
0: ನಿತಿಗಿ ನಂಗ ಹೈಬದ ನೋಮನತ್ರ ನೋಮದಿ ಯಾರ ಕಡಬ ಇಸಾನೆ ನನ್ನ ಇಮಾ ಇಸಾಗಿ ಮರತ್ತ ಸಂಬನ್ ಖಾರಿ ಬಚ್ಬು ಕರಿಕಿನೋ ಹಯೋ ಕುಮೌ ನಚಿಂದು ಕುಮೌ ಕುಮುರೇ
1: ಇಮಾ ಅದೇ ಬುಪ್ಪನಿ ಬಾಗಿ ಮರ
0: ನತ್ರ ದಿ ಕನಾನ ನಿ ಹೈಗೆ ಗ್ಯಾ ಹಾ ಅತೈ ಹಿರಂ ದದಿ ಮಾನ ಪುನಿಂಬ ಜಗಾದಲ್ಲ ಇಗ್ನ ಪುರಿ ಏನ ಪಿಯ ಖಂಗ್ಯೋ ಹೈ ಐಸೆ ನಂಗ ಖುದೋಮಿದ ಹಾಪಗ ಹಂಗಿ ಲಾಯ್ಗುಂಗ್ನ ಪುರಿ ಬನ್ನು ಪಾದುಗಿ ಮಮ್ಮಾನೆ ಮಮ್ಮ
1: ಐ ಬೋದು ಲಾನೆ ಲೋ ಬೀರಿ ಬಕ್ಕರಿಗೆ ನೋ
0: ಇಸಾನ ಐಗಿ ಸಾನ

0: ಇಂಗನೇವಾ ನೈ ಕೊಂಗೈ ಕೋಸರ ಇಲ್ಲಿ ವಾ ಹೈಗೆ ನೈ ಕೈ ಸಿದ ಇಂಗ ಸಿದ್ನ ಮನಾ ಮನಿ ನೈ ದನ ಯುಂಬಾನ್ ಬದ ಮಕುಯ ಅನಿ ಸಿಂಗಾನ ರಿಬನಿ ಮೀನ ಮಸಾಮ ಮೌವಾರ ಪದ ಸರತ್ ಕಪುನಿ ಮಾಗಿ ಮತೌ ತಂ ಜೌ ಹೈನ ರಿಬನಿ ಪುನಿಮಾ ನಂಗ ಜಿ ಫೌಚತ್ರಿ ನಂಗ ಕೈ ದೋರ್ಗೆ
1: ಕರೀನೋ ಇನ್ನಮ್ಮ ಅಸಾವ ಹಾಯ್ದ ಮೈನಿ ಮೈ ಸಾಕ್ಲಗ ಇಬ್ಬಂಗ್ಲಂಗ್ಸಿಲ್ಲವದಿ ಮರಿ ಒಯ್ಗೆದಗೆ
2: ಓ ಮಿನಿ ಒಯ್ಗೆರ ಲಾಯ್ ಒಯ್ಗೆರ ಹಾಯ್ದೆ
0: ಚಲೋ ಚಲೋ ನಥ್ವಾರ ಮಾನಿ ಗಿಡ ಚಲೋ ಐಬುನೆ ಐಬು ಮೀ ಹಾಕುತ್ತ ಹಂಗನು ಸತ್ರಬದೇಗಿ ಖುಟ್ಟನೆ ನಥ್ವಾರ ಮಂಜನೆ
1: ಕರೀನೋ ಸರ ಖನ ಬಹುನೈ ಸೈನ ಬಹುನೈ ಅದುಂಬ ವಹೈ ವಹೈ ಬಹುನ ಬ್ರೋ ಮಸಿನ್ ಮಯಾ ಪಾಂಡ ಬ ಸಫು ಯಾನ್ ಭಾವ ಕೆ ನೈ ಹೈದ ವಾಲೈ ಬನಿ ಅದುನ್ನ ಹೈ ಬಹುನ ದೆ ಪುನಿಮಾ ನಂ ಸುಕಪ್ ತುನ ಲೈನು ಸಾ ಇಸಿನ್ ಥಾಂ ದೋನ ಬತೌ ರೋ ರೋ
0: ಹೇ ನೈ ಇಂ ಜಂಕಿನು ಓ ಇಂ ಜಂಕಿನು ನಂ ಬೋ ಇಂ ಜಂಕಿನು ಅರೆ ಝುಂ ಚಂಗಿ ದೆ ಮಚಿನು ಪೀಸ್ ಮನು ಕನ್ ಬಸಾರ ದನ ಹೇ ನೀ ಚಿತ್ತ ಬ ಸಾರ ದನ ನಂ ಹಿಗೆ ಹಜ ಇಂ ಜಂಕಿನು ಅರೆ ಝುಂ ಚಂಗಿ ದೆ ಮನ್ನಂ ಕನ್ ಸಾರದ
1: ಐನ ಹೈರ ಹೈರ ಗನ್ನಂಗ ಸೋಂಗೆ ಗಲ್ಲೇ ಫರೆಸೆ ನಂಗ ಫುನಿಂಗ ಬದೋ ಐಮಂದ ಫೂಸೆ ಐಮಂದ ನೆ ನಕುತ್ ಬೇನ ಫು ಕರಿಗೆ ಗಂಬ್ದೆ ಕುತ್ ನಹನ್ ಬಂಗಂ ಲೋಯ ಬನ್ನು ಪೀರ ನ ಥಂಗ ನಾ ಉತ್ಪ ಸರ ನಸಿ ದಿ ಇನೆ ಪುಕ್ನಿ ಯಾಮ್ ನುಂಸಿ ಪುನ್ ಸಿ ದ ಅಮಕ್ ತ ಸು ಯಾವ್ ಕಿದ್ರಿ ಅಸಿಗುಂ ಬಥೋ ದೋ ಫರೆ ಫರೆ ಹೈ ನೋ ಮಾ ಲಗ ವಾಂಗಂ ನರಸಿ ನಂ ಯಾಮುನ ವಾಖನ್ ತೌರಗ ಐಸೆ ಕನಾನು ಖಂಗ್ಲಬ ಕಾಂದ ಮಸಿಗಿದಿ ತುಮ್ಹಲ ಲಾಓಸೆ ಲಾಓ ತುಮ್ ಐನೆ ಎಪ್ಸಲಿ ಬಕಾಂ ಖನ್ಸೆ ಹೈದೋರಪ ಯಾರೋ ತುಮುಕೊ ನಂ ತುಂದ್ರಿ ಫಾವ ಐಸ ಲೋಯ್ ದೌರಿ ಬನೆ ಕುನಿ ಫಿ ಎಮೆ ಇನ್ಸಿ ಲಾ ಐಕೊಯ್ ತ ತುಮು ಸಿ ಲಾ
3: ಯಾನಿ ದ ಇನೆ
1: ಕರಿನೋ ಯಾನಿ ಹೈರಿ ಬಸಿಬೋ ಕುರಿಯಲ ಮುಖನರ ಅದಿ
3: ಇಸಾ ತೊಂಬಿದೋ ಸಗ್ ಸಾಧನೆ ತೌಕಿ ಹೌಗಲಾಗ ನಿ ಹಾಯ್ತೌನಿ
1: ಫರೆ ಫರೆ ಹದ ಮುಕ್ತಿನೆ ಹೇ ಹೌರಪದ ಹೇ ತಸೆಲೋ ನಂ ಮಾಮತ ಆಗ ಠಿಕ್ ತಹೊಂಗೆ ಇನೆ ಸಲೇಕೊ ನಂ ಸುಸಂಗೊ ಸಂಗೊ
3: ಫರೆ ಇನೆ ಯೋಬಿರೋ ಕರಿದೊ ಮಸಿಗೆ ತೌದೋಕ್ತು ಏಬು ಮಂಗ್ಲ ತಾಯಿ ಮಂಗ್ಲ ಮಹಾ ಕಿಸಿವು ಅಸೀಂ ಬಗೀರ ಹೌದುಕ್ಲಗ ಅಂತಂಗ ಹಂಗ್ಸಿರ ಐಕ್ಕಿಸೆ ಇಸಾ ನೌರೋಲನಿ ಕಾದುನ ಲೈಮಿ ನರಕ್ಪದ ಮಾಗಿ ಅಸಿಗೆ ಅಸಿಗುಂಬ ಸತ್ತಂಬಸೆ ಅಂಕ ಸೋಕಿದ್ರೆ ಐ ಕರಿ ತೌನಿ ಸತ್ ಭಾಯ್ ಬಂದು ತಸೀನು ಒಯ್ಬ ತಾರಪ ಕರಿಗುಂಬ ಸತ್ರಗನ ಸೀಬ ಏನು ಬಿ ಒಯ್ಬಿ ಒಂದು ತೋಲಿದಕ್ಕೋ ಇಪ್ಪಾಂಗ್ಲಂ ದಮ್ದ ಕುಕ್ಕನ್ ಪಾಂಗನ್ಬ ಪೂ ಪಾಂಗ್ ಸೂಬ ಒಯ್ರಂಗ ಬದಿ ಐಬೋ ಸೂರಂಗಾಂಗದ ಹೀಗೆ ಕನಾಸು ಲೈತೆ ಕಣ್ಣ ಕಣ್ಣ ಮಾನ ಐಬು ಚಲ್ಲೋ ಹಾಯ್ರಿಬ ಸತ್ರಗನ ಸೀಬ ಪರೆ ಪರೆ ಐಸಲಗೆ ಚಪ್ಪಿಯಾತೆ ಐನೆ ಸಕ್ರವದಿ ಇಸಾನೇನ ಕಂದವ ಐನೆ ಇಮಾ ಕೌಪಂ ಲೈತ ಬಗೆ ಅವಾವ ನೀಂಬ ತುಂಗದ ಬಗೆ ಪಿರಾಗದು ಇಸಾ ಸಿಂಗಿ ಬಫಂ ದಸು ಅಮುಕ್ ನೌ ನಮೈ ಸಾಗ ಪತಾರವ ಮತ್ತೆ ಐಂಗಮ್ ನೋಯ್ ಐಂಗಮ್ ನೋಯ್ ಇಮಾ ಅಸಿಗಮ ತೈಗಂ ಪಾಸಿದ ಐಬು ಕೈ ತಂಬಿರಮಿ ಬನೋ ಐಬು ಕೈ ತಂಬಿರಮಿ ಬನೋ ಅಮಗ ಅಮಗ ಕಿನವ ಲೈತಬ ಅವಾ ಮೈಸ ಲಾಂಗ್ದಬ ಮಪಂದುದ ಐಬು ಸುಪು ಬೀಬ ಯಾದ್ರ ಕೈ ತಂಬಿರಮ್ಲಿ ಬನೋ ಐಮಾ ಕೈ ತಂಬಿರಮ್ಲಿ ಬನೋ